ಮಧುಕುಲ್ ಬರವಂಗ ಕುಲ್ ಚಿಕಿರಿ ಚಿಕಿರಿ ಚಿಕಿರಿಲಿಯ ಕಲೆ ಅರಲ್ಲಿಂದ ತಗಿಯ ನಿಂದ ವತ ಕರ ಕಬರ ಗೊಯ್ಯ.